ಭಾರತಿ. ಯೇ ಹೇ ವಿವಿಧ ಭಾರತಿ ರಾಷ್ಟ್ರೀಯ ಸೇವಾ ದೇಶ ಕಿ ಸುರೀಲಿ ಧಡಕನ್ ಆಜ್ ಕೆ ಫನ್ಕಾರ್ ಯೇ ಕಾರ್ಯಕ್ರಮ ಹೋಗಾ ಬಸ್ ಥೋಡಿ ಹಿ ದೇರ್ ಮೇ.